ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಶ್ರೀ ಭೀಷ್ಮ ಉವಾಚ: ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ಥಿತಃ.

ಶಾಖಃ ನಕ್ಷತ್ರನೇಮಿರ್ ನಕ್ಷತ್ರೀ ಕ್ಷಮಃ ಕ್ಷಾಮಃ ಸಮೀಹನಃ ಯಜ್ಞಯಜ್ಞೋ ಮಹೇಭ್ಯಶ್ಚ ಕ್ರತುಃ ಸತ್ರಂ ಸತಾಂ ಗತಿಃ ಸರ್ವದರ್ಶೀ ವಿಮುಕ್ತಾತ್ಮಾ ಸರ್ವಜ್ಞೋ ಜ್ಞಾನಮುತ್ತಮಂ ಸುವ್ರತಃ ಸುಮುಖಃ ಸೂಕ್ಷ್ಮಃ ಸುಘೋಷಃ

ಖಂಡ ಪರಶುದ್ಧಾರುಣೋದ್ರವಿಣ ಪ್ರದಃ ದಿವಸ್ಪೃಕ್ ಸರ್ವದೃಗ್ವ್ಯಾಸೋ ವಾಚಸ್ಪತಿರಯೋ ನಿಜಃ ತೃಸಾಮಾಸಾಮಗಸ್ಸಾಮ ನಿರ್ವಾಣಂ ಭೇಷಜಂ ಭಿಷಜ ಸನ್ಯಾಸ ಕೃಚ್ಛಮಶಾಂತೋ ನಿಷ್ಠಾ ಶಾಂತಿ ಪರಾಯಣಂ.

ಸಮೂರ್ತಿರನಘೋಚಿತ್ಯೋ ಭಯಗೃದ್ಭಯನಾಶನಃ ಅಣುಬೃಹತ್ ಸ್ಥೂಲೋ ಗುಣಭೃನ್ನಿರ್ಗುಣೋ ಮಹಾನ್ ಅಧೃತಸ್ವೃತಸ್ವಾಸ್ಯ ಪ್ರಾಗ್ವಂಶೋ ವಂಶವರ್ಧನಃ ಭಾರಭೃತ್

ಅಧಿಷ್ಠಾನಮದ್ಭುತಃ ಸನಾತ್ ಸನಾತನ ತಮಃ ಕಪಿಲ ಕಪಿರವ್ಯಯಃ ಸ್ವಸ್ತಿ ದಸ್ವಸ್ತಿ ಕೃತ್ಸ್ವಸ್ತಿ ಸ್ವಸ್ತಿ ಭುಕ್ಸ್ವಸ್ತಿ ದಕ್ಷಿಣಃ ಆರೋದ್ರ ಕುಂಡಲೀ ಚಕ್ರೀ ವಿಕ್ರಮ ಯೂರ್ಜಿತ ಶಾಸನಃ ಶಬ್ದಾತಿಕ ಶಬ್ದ ಸಹ ಶಿಶಿರ ಶರ್ವರೀಕರಃ ಅಕ್ರೂರ ಪೇಶಲೋ ದಕ್ಷೋ ದಕ್ಷಿಣ ಹಕ್ಷಮಿಣಂ.

0: ಸುಪ್ರಭಾತ ವೇಳ ಭಕ್ತಿಭಾವಂ.
1: ಕರ್ಷಕ ಜನಾವಳಿಗೆ ತಾರಕ ಮಂತ್ರಂ.
0: ಮಹಿಳಾ ಲೋಕಾನಿಗೆ ಪ್ರಿಯನೇಸ್ತಂ.
1: ಯುವಜನುಲ ಕೈ ಉತ್ತುಂಗ ತರಂಗಂ.
0: ಚಿನ್ನಾರುಲತೋ ಜೋಡಿ ಕಟ್ಟೆ ಬಾಲ ವಿನೋದಂ.
1: ಸಂಗೀತಂತೋ ಸೆದ ತೀರ್ಚೇ ಸರಾಗಾಲ ಸಾರಂ.
0: ನಾಟಕರಂಗಾನ್ನಿ ಸಾಕಾರಂ ಚೇಸೇ ಶಬ್ದ ಚಿತ್ರಂ.
2: ಸೀತಾರಾಮುಲಕು ಕಲಿಪಿ ನಮಸ್ಕರಿಸ್ತೇ
1: ವೇಡುಕಲನ್ನು ಯಥಾ ತದಂಗ ಅಂದಿಂಚೇ ಪ್ರತ್ಯಕ್ಷ ವ್ಯಾಖ್ಯಾನ.
2: ರಾಮುಡಿ ಜನ್ಮದಿನ ಅಯಿನಪಟ್ಟಿಗೆ ಕೂಡ
0: ವಿಶ್ವಸನೀಯತಕು ಅದ್ದಂ ಪಟ್ಟೆ ವಾರ್ತಾ ಪ್ರಸಾರಂ.
1: ಅನ್ನಿ ತಾನೈ
0: ಅನ್ನಿಂಟ ತಾನೈ ವೈವಿಧ್ಯಮೇನ ವಿಜ್ಞಾನ ವಿನೋದಾಂಶಾಲತೋ
1: ಪ್ರತಿ ಇಂಟ ಆಪ್ಯಾಯಂಗಾ ಪಲಕರಿಸುತ್ತೋನ್ನ
0: ಆಕಾಶವಾಣಿ.
1: ನಾಡು ನೇಡು ರೇಪು ಕೂಡ ಇದೇ ಪ್ರಜಾವಾಣಿ.

ವಿಕಟಾಂಗಿ ಪೂತನಯ ಕೊಂದು ಸೆಕಟಾಸುರನ ಪಾದದಿ ತುಳಿದು ವಿಕಟಾಂಗಿ ಪೂತನಯ ಕೊಂದು ಸೆಕಟಾಸುರನ ಪಾದದಿ ತುಳಿದು ದಿಕ್ಕಟ ದಿಕ್ಕಟ ದಿಕ್ಕಟ ಎನ್ನುತ ಅಕ್ಕರೆಯಿಂದಲೇ ಕುನಿಯುತ ಮನಗೆ ದಿಕ್ಕಟ ದಿಕ್ಕಟ ದಿಕ್ಕಟ ಎನ್ನುತ ಅಕ್ಕರೆಯಿಂದಲೇ ಕುನಿಯುತ ಮನಗೆ ಬಂದದೊಂದು ಬಂದದೊಂದು.

ಕಾಯಿದತನ್ನ ಮಾವ ಕಂಸ ಸನ್ನ ಕೊಂದು ಆವಗೂಡಿ ಆಡುತ್ತ ಮನಗೆ ಮಾವ ಕಂಸ ಸನ್ನ ಕೊಂದು ಆವಗೂಡಿ ಆಡುತ್ತ ಮನಗೆ ಬಂದದೊಂದು ಚೆಂದ ಸಾಲದೆ ಗೋವಿಂದನು ಬಂದದೊಂದು ಚೆಂದ ಸಾಲದೆ ಸರ್ವಸ್ಥಲದಿ ವ್ಯಾಪ್ತನಾದ ಸರ್ವ ದೋಷರಹಿತನಾದ ಸರ್ವಸ್ಥಲದಿ ವ್ಯಾಪ್ತನಾದ ಸರ್ವ ದೋಷರಹಿತನಾದ ಸರ್ವ ವಂದ್ಯ ಪುರಂದರ ವಿಠಲನು